ನಾನು ತುಮರೇ ಸರಣ ಪ್ರಖ ಭಗವಾನ್ ಸರ್ವಕುಂಠ ಮುಕ್ತ ಮೋಕ ಪಾಯ ಏಕ ನಮ ಕರ್ಕೇ ಗುಣ ಗಾಯ ಅನುಗ್ರಾಜ ಭೋಗ ಬಡ್ಡಿಯಾಯಿ ಹರ್ಕೇ ನಾಮ ಕಿ ಕಥಾ ಮನ ಪಾಯಿ ಬಹು ಭೋಜನ ಕಾ ಬಹು ಭೋಜನ ಕಾ ಪ್ರಸಂಗೀತ ರಸನಾ ಜಪತಿ ಹರ ಹರ್ನೀತ ಪಲಿಸೋ ಕರ್ಣಿ ಸೋಭಾತ.